ತಂದು ಮಮ್ಮ ದಡೆ ಘಡ್ಯಾಳ ಹವಾ ಬಾಳದರಿ ಖಟ್ಯಾಳ ತದಿ ಮಲ ಹವಾ ಬಾಳದರಿ ಖಟ್ಯಾಳ ತದಿ ಮಲ ಹವಾ.